ಉಡಗನೇ ಕೊರಡಾಲ ತೊನಿನು ಕೊಟ್ಟಿದಿರಿ, ಶಿಲುವನು ನೀವು ಮೋಸುಕೊನಿ ಕಲ್ವರಿಗಿರಿಕಿ ಪೋತುಂಟೇ. ದಾರಿ ಮಜ್ಜಲೋ ಮುಳ್ಳುನ್ನ ವಾಟಿ ಮೀದನೇ ನಡಿಪಿತಿರಿ.